ಗಣಪತಿ ಬಾಪ್ಪ ಮೋರ್ಯ, ಮಂಗಲ್ಮೂರ್ತಿ ಮೋರ್ಯ, ರಸಿಕಹೋ ಪರಮೇಶ್ವರ ಪ್ರತಿ ಪ್ರೇಮಭಾವ ಉತ್ಪನ್ನ ಕರಣಾರಿ ಅಶೀ ಹೀ ಭಕ್ತಿ ರಚನಾ ಹೋತಿ. ಆಣಿ ಆತಾ ಮಾತಾ ದುರ್ಗೆಚ ಸ್ಮರಣ ಕರುಯ, ಐಕುಯ ಪಾರಂಪರಿಕ ಶ್ರೀ ದುರ್ಗಾ ಸೂಕ್ತಂ.